ಗೋಚರೋಪಿ ಭವತಿ ತ್ವಂ ಸೂರ್ಯ ಕೋಟಿ ಪ್ರಭಃ ವೇದ್ಯ ಕಿನ್ನ ಭವತ್ಯಹೋ ಘನತರಂ ಕೀದೃಗ್ ಭವೇನ್ಮತ್ತಮಃ ತತ್ಸರ್ವಂ ಯಪನೀಯ ಮೇ ಪಶುಪಥೇ ಸಾಕ್ಷಾತ್ ಪ್ರಸನ್ನೋ ಭವ ಹಂಸ ಪದ್ಮವನಂ ಸಮಿಚ್ಛತಿ.